ಕೊಂಡು ಗಂಗಾರಾಗಾಕೆ ಮಾ ಇವರ ಮಾಡಿದೇವನಿಂದ ಕಳೆ ಹರಿ ಮಾತಾವೇ ಇವರ ಮಾಡಿ ದೇವನೇ.